0: ಕಲ ನಿಮ್ಮ ಕೊಯ್ಯರಾಮಿಕಿ ಮೋನ ಟಪ್ಪು ಟಪ್ಪು ಟಪ್ಪು ಟಪ್ಪು ಟಪ್ಪು ಟಪ್ಪು ಬನೋಯ್ತಿ
1: ಬನೋಯ್ತಿ
0: ಇಸಿನ ನಿಮ್ಮ ರೋವಿ
1: ಫ್ರಾನ್ಸಿಸ್ಕೋ ರಫೇಲೆ ಕಿಮ್ಮ ಇರೋ ಮೈದಿರು ಸ್ಕೋಲಾ ಬಾ
0: ಒಮಾ ಹಿವಿರೆ ಉಸ್ಕೋಲಾ ಸ್ಕೋಲಾ ಒಮಾ ಹಿವಿರೆ ಆಯೋ ಬಾಬಾ ಕಿವಿರು ಬಾ
1: ಬಾ ಕಿವಿರು ಬಾ ಬಾ
0: ಮುಕಹೆ ಕಾವಾನಿ ಒಮಾ ಹಿವಿರೆ ಯೋ ಸಲಾಮ ಸಲಾಮ
1: ಏ ಬಾ ಬಕನ್ ಬಕನ್ ಕಿ ಹೋಟೆಲ್ ಗಾ ಕುಲೆ ಯೋ ನಾಯೋ ದೆಬಾ
0: ಅಮಸಿ ಬರುವಾನಿ ಬಾಹಿ
1: ರೋವಾನಿ ಬಾ ಕಿರು ಮಾಚ್ ಗುಾರ್ದು
0: ಆಯೋ
1: ಅತ್ತೆ ಯಾ ಕೋಹಿರ್ ಜಾಮ್ ಕೋಹಿರ್ ಜಾಮ್ ಲೋ ಬನೋ ವಿರು ಆ ಜುಂದ್ರು ಬೆಲಾನಿ ಕುವಾ ಆಸು ಲಾ ಪಿಯಸೆ ಸಫೇರ ಕಿವನ್ ರುಪೇ ಅತೆ ದೊಮಿಂಗು
0: ಕಿವನ್ ರುಪೇ ಆ
1: ವಾವ್ ಮಾಮಯುಲುತಿ
0: ಚಾವು.